0: ಶಾಂಪನ್ಯವಾಗಿದ್ದಾಯಿ.
1: ಹಕ್ಕ ಸಚ್ಚ ಜೋ ಆವಾಜ್, ಗೀತ ಸಂಗೀತ ಜೋ ಆವಾಜ್, ಜಿಎ ಹೈದರಾಬಾದ್ ಮಟ್ಯಾರಿ FM 91.6, ಸಿಂಧ ಜೋ ಆವಾಜ್.
2: ಶಾದಿ ಕಾ ಇವೆಂಟ್ ಔರ್ ಸ್ಟೇಜ್ ಆದಾ ತಯಾರ್ ಕ್ಯೂ? ಕ್ಯೂಂಕಿ ವೆಂಡರ್ಸ್ ಕೋ ಚಾಹಿಯೆ ಫೌರಿ ಪೇಮೆಂಟ್. ಇವೆಂಟ್ ಪ್ಲಾನಿಂಗ್ ಹೋ ಯಾ ಕೋಯಿ ಔರ್ ಬಿಸ್ನೆಸ್, ಪೇಮೆಂಟ್ ರುಕ್ ಜಾಯೆ ತೋ ಕಾಮ್ ಭಿ ರುಕ್ ಜಾತಾ ಹೈ. ಬಿಸ್ನೆಸ್ ಕರ್ನಾ ಆಸಾನ್ ನಹೀ, ಲೇಕಿನ್ ಬಿಸ್ನೆಸ್ ಕೆ ಲಿಯೆ ಬ್ಯಾಂಕ್ ಅಕೌಂಟ್ ರಿಲಯಬಲ್ ಹೋನಾ ಚಾಹಿಯೆ. ಇಸ್ಲಿಯೆ ಮೇರೆ ಪಾಸ್ ಹೈ ಬ್ಯಾಂಕ್ ಅಲ್ಹಬೀಬ್ ಕಾ ಅಲ್ಹಬೀಬ್ ಕರೆಂಟಸ್ ಅಕೌಂಟ್, ಜಿಸ್ಮೇ ಮಿಲೇ ಫ್ರೀ ಚೆಕ್ ಬುಕ್, ಡೆಬಿಟ್ ಕಾರ್ಡ್, ಬ್ಯಾಂಕರ್ಸ್ ಚೆಕ್, ಇ ಸ್ಟೇಟ್ಮೆಂಟ್, ಆನ್ಲೈನ್ ಬ್ಯಾಂಕಿಂಗ್, ಅಲ್ಹಬೀಬ್ ಡಿಜಿಟಲ್ ಕೆ ಜರಿಯೆ ಇಂಟರ್ನೆಟ್ ಬ್ಯಾಂಕಿಂಗ್ ಔರ್ SMS ಅಲರ್ಟ್ ಫೆಸಿಲಿಟಿ, ATM ಔರ್ ಕ್ಯಾಶ್ ಡಿಪಾಸಿಟ್ ಮಶೀನ್ ಕಿ ಈಜಿ ಅಕ್ಸೆಸಿಬಿಲಿಟಿ, ಮುಲ್ಕ್ ಭರ್ ಮೇ ಫೈಲಾ ಹುವಾ ಬ್ರಾಂಚಸ್ ಕಾ ವಸೀ ನೆಟ್ವರ್ಕ್. ಅಲ್ಹಬೀಬ್ ಕರೆಂಟ್ ಪ್ಲಸ್ ಅಕೌಂಟ್, ಭರೋಸಾ ಭಿ, ರಫ್ತಾರ್ ಭಿ. ಬ್ಯಾಂಕ್ ಅಲ್ಹಬೀಬ್, ರಿಶ್ತಾ ಭರೋಸೆ ಕಾ.
3: ಸುಬಹ ಕಿ ಚಾಯ್ ಯಾ ಟ್ರಾಫಿಕ್ ಕಾ ಜಾಮ್.